0: ಸಿಕ್ಕಿದಿ.
1: ಏಟ್ಸ್ ನು ಸಿಶೆಲೆಂಗ್ದಿ ಏಟ್ಸ್ ಮಂಜಕ್ನೆ ಬರಕ್ನೊಯ ಏಟ್ಸ್ ನು ಕಾ ಶುನಾನಿ ಆಬು ಸಿಶೋಯ್ಲಾಮಾ
0: ಕಹಮ್ಕೆ ಸಿನಾಬಗೆ ಟೋಲ್ ಫ್ರೀ ನಂಬರ್ 1097 ಫೋನ್ ಖ್ಲಾಯ್ದಿ ಹಾಸ್ತಿನೆ ಜುದಾ ಜುದಾ ಆಮ್ಚೆ ಫಿಯೋಗ್ಜಾಕ್ ಜುಬಾ ಮುಂಗ್ಥಾನಿ ಜುಬಾ ಜುನಾದಿ.
1: ತ್ರಿಪುರಾ ಏಟ್ಸ್ ಕಂಟ್ರೋಲ್ ಸೊಸೈಟಿ ಶಾಕ್ ಹಮ್ತೆ ನುಹು ಹಮ್ಕ್ರೈ ನಾಯ್ಕು ತ್ರಿಪುರಾ ಹಫಂಗ್ ಬೈ ಲುಕು ಹಮ್ಕ್ರೈ ನಿಬಾಗೈ ಅವಾಯ್ಜಾ. ত্রিপুরা স্টেট এইডস কন্ট্রোল সোসাইটি নি এআরটি সেন্টার হাস্তিনি কিশাশোক হাংখর শাখাম নকতাই বখাকস্তে শাখাম নকতঙ্গ
0: রাং নাঙ্গিউই আরো এআরটি সার্ভিস নাও ইমানো বিথিও নাও ইমানো অসেপ নাওই বাইথানো কাহাম খ্রংখলাই তিসাদে.
1: ত্রিপুরা এইডস কন্ট্রোল সোসাইটি শাখাম তেন নহু হামকরাই নাইকুম ত্রিপুরা হাফাং বাই লুকু হামকরাই নি বাকি আওয়াজা.